ನಾವು ಬರೀ ಗೊರವ ನಯುಂಗಿ ನಯುಂಗಿ ಬರಲ್ ಕಂಗಾಕ್ಬೇ ಬರೀ ಮೇಗಳೆ ಲ್ಯಾನ್ಗಾ ಗುಬೆನೆಗಳೆ ಉರುಡ್ ಜಾ ಬರೀ ಮೇ ಬಾಬೋ ಬೇವು ಕಂಗ್ ನಬ್ಬಿಲಿದೆ ಬರೀ ಗೊರವ ನಯುಂಗಿ ಬಾಬಾ ಗುಬೆನೆ ಗುಂಬು ಬಾಗೋರ್ ಮೇ ಬಾಲ್ಬು ಗುಬೆ ಕೇ ಬರಲ್ ಕಂಗ್ ಬಾಬ್ ನನ್ನ ನಬ್ಬಿಲಿಲ್ ಬಾಗೋರ್ ಮರಿ ಬಾ ಮಂಗಾಯ ಮಾಡು ಮಾಡಿ ಬಲ್ಕ್ಯಾವ ಮಾಲೆ ನಾವು ಮೀಮಿ ಬಲ್ಕಿ ಮೇ ನಾವು ನಬ್ಬಿನ ಗಾರೆ ಕಾಟೀನಿ ಅವು ನಯಂಗಿ ಗೊರವ ಬಲ್ಕ್ ಮಾಡ್ಬಿ ಕಂಡ್ರೋಲ್ ಕಾಯ್ ಗಾರೆ ಬಂದ ಕಮ್ಮಿ ಕೇಳಿ ಒಜಾಟಿ ಕಣ್ಬಣ್ಣು ಮಂಗಪಾಟ್ ಕಾರಿಯಿಂದ ಮಗನ್ ಮಂಗನ್ ಜಾಮೂನ್ ಕುಮ್ಮಕ್ಕೆ ಗಾರಿ ಗಾರೆ ಕೊಯ್ಲ್ ಮೇ ಬಾಯ್ ಮಂಗ ನುಂಗನ್ ಕೊರೋಗ ಬಾಯ್ ಮೇರಾಯ್ ಬಂಗೈ ಗುರು ಮೇಂಗ್ ಮಿಮ್ಮಿ ಬಂಗೈ ಗುರು ಮೇಂಗ್ ನಾಬೇನೆ ಮುಕ್ಚಾಳ ನಾಡೇರ್ ಗುಲಿ ಆಮೇಕ ನಾವು ಬಂಗೈ ಗುರು ಮೇಕ್ ಗುರು ಮೇಂಗ್ ಕಾಲ ಕೊಬ್ಬೆ ಬಲ ಗಬಾರೆ ಗಬಾರಿ ಗಬಾರಿ ಬೋಲ್ ನಾನು ಅಂದ್ರೆ ನಾನು ಗಾಬೋ ಅಮನ್ ಕಾಯ್ ಮೇ ಹಬೇನಿ ಜೋರ್ ಗುಲುಂಗಾರ್ ಅಮನ್ ಕೆಮಿ ಭರತ್ ಮೊಳಾಮ್ ಅನ್ಗಾರ್ ಗಾಗಾರ್ ಮಿ ಅನ್ಯ ಮಿ ಗೋರಾಮ್ ಕುನ್ಗುಡುಲ್ ಕಲಾರ್ ಗಾಕ್ ಅಂದ್ರೆ ಗಬಾರಿ ಗಬಾರೆ ನಾನು ನಂದಿನ ಕಾಟೂಮ್ ಮುಲಿಂಡಿ ಜಳಿ ಕಾಗೋಜ್ ಕಾಂಡಾಮ್ ಜುರುಬು ಅನಕಿನ್ನು ಕಬಾರಿ ಕಬಾರಿ ಜಾಣೆ ಕಬಾರಿ ಕಬ ನಾನು ಕಬಾರಿ ಯಾವ ಬೋಲ್ ಕಬಾರಿ ನಾನು ನಿನ್ನ ಬಿಡ ಬೋಣ ವಾಜ್ಬಲ ಹಿಂಗಲ ಉಡಾಲು ಬಾಮ ಕೇಜಿ ಹೋ ಸಾಲ ಬಂದು ಕಬಾರಿ ಇಮೆ ಮಿಜಿ ಬಾರಿಂಬ ಬರೀ ಜಾರಿ ನಿನ್ನ ಬಿಡಬ ನಾವು ನಾನು ಚಲುಕ ನಾಯಿ ಫಿನಿಶ ನಿಮ್ಗ ಬಯನ್ಕೇನು